ಮಂಗಳ ಆಂಡ್ ಆನ್ ದಿ ಮೃದಂಗಂ ಸುನಾದ ಕೃಷ್ಣ ಅಮೈ ಆಂಡ್ ಬಾಲಕೃಷ್ಣ ಹೊಸ್ಮನೆ ಆನ್ ಮೋರ್ಸಿಂಗ್. ದಿಸ್ ಕಾನ್ಸರ್ಟ್ ವಾಸ್ ರೆಕಾರ್ಡೆಡ್ ಅರ್ಲಿಯರ್ ಅಟ್ ದಿ ಸ್ಟುಡಿಯೋಸ್ ಆಫ್ ಆಕಾಶವಾಣಿ ಮಂಗಳೂರು ಆಂಡ್ ಬ್ರಾಡ್ಕಾಸ್ಟ್ ಫ್ರಮ್ ಆಕಾಶವಾಣಿ ಡೆಲ್ಲಿ. ಪ್ಲೀಸ್ ಸ್ಟ್ಯಾಂಡ್ ಬೈ ಫಾರ್ ಅವರ್ ನೆಕ್ಸ್ಟ್ ಪ್ರೋಗ್ರಾಮ್.